ಅಲ್ಲಿ ಧರ ಕುಣಿ ಮನೆಗೆ ಇರಿದರ ನರ ವರ ನಟವ ಕುಂಜವನ್ನಿ ಕೇಳತು ರಾಸರಂಗ್ ಇಕ ನಟರಂಗಿ ನಾರಕರಿ ಸೊಳಸಿನ ಗಾತ್ ಅಲ್ಲಿ ಚನ್ನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ.

0: ಐನದು ಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗದು ಪಡಲಿ ಓಲ್ಯ ಕಾಠಾವರಿ ಧುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಸ್ರೇ ರಂಗ ಗೋಳಾಕರ್ಮ ವಸ್ತ್ರ ಸಾರಿ ಬಸ್.

0: ಬೇಟುವುದೆ ಬುಬುದ ಪಾಂಡರೆ ಫಿರೆ ಹಿಡಿಸ್ ನಾಕಾಜಾಗಿ ಕೇವಲ ಭೋಗೆ ಅಟ್ಟಾವೀಸ್
1: ಕುರ್ತಾ ಏತೆ ಪರಿ ಆವಡೆ ಸರ್ಪಟಣೆ ಗಾಳ ಚೋಪಡೆ ಅಂಗಾಲಾ ಜೈಸೆ ಉಟಣೆ ಉಠಲ್ಯಾ ಉಠಲ್ಯಾ ಪೈಲಿ ತ್ಯಾಲಾ ಲಾಗೆ ಭೂಕ್ ಪಿಹುನ ಘೇತೋ ಶೇವಾಯಾಚೆ ಹಿರುವೆ ಸೂಪ್